ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

ಸೋ ಅಗ್ಮತ ಚಮಸನ್ನವಂ ಅಗ್ಮತೇಂದ್ರೇಣ ನವಂ ತ್ವಷ್ಟೂ ಇಂದ್ರೇಣಾಗ್ಮತಮದಾಸೋ ವತ್ಸಂ ತ್ವಷ್ಟುರ್ನವಂಚಮಸಂತ್ಯಮುತ ಸಂವಾಹ ಉತತ್ಯಂ ವೋಮದಾಸಹತ್ಯಂಚಮಸಂ ಮದಾಸೋ ಅಗ್ಮತ ಚಮಸನ್ನವಂ ಅಗ್ಮತೇಂದ್ರೇಣ ನವಂ ತ್ವಷ್ಟೂ ಇಂದ್ರೇಣ ಚ ತ್ವಷ್ಟುರ್ದೇವಸ್ಯ ಚೇಂದ್ರೇಣಾಗ್ಮತಮದಾಸೋ ವತ್ಸಂ ದೇವಸ್ಯ ತ್ವಷ್ಟುರ್ನವಂಚಮಸಂತ್ಯಮುತ.

ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ

ಸೋ ಅಗ್ಮತ ಚಮಸನ್ನವಂ ಅಗ್ಮತೇಂದ್ರೇಣ ನವಂ ತ್ವಷ್ಟೂ ಇಂದ್ರೇಣಾಗ್ಮತಮದಾಸೋ ವತ್ಸಂ ತ್ವಷ್ಟುರ್ನವಂ ಚಮಸಂತ್ಯಮುತ ಸಂವಾಹ ಉತತ್ಯಂ ವೋಮದಾಸಹ ತ್ಯಂಚಮಸಂ ಮದಾಸೋ ಅಗ್ಮತ

0: ಸಂಯುಕ್ತಯೋರಿತ್ ವಾಮಸ್ತಿ ಇದ್ಘೃತವತ್ ಅಸ್ತಿ ದೂರಕೆ ಘೃತವತ್ಪಯಃ ಘೃತವದಿತಿ ಘೃತವತ್ ದೂರಕೆ ಯತ್ರ ಪಯೋ ವಿಪ್ರಾಹ ಯತ್ರ ರಥೇನ ವಿಪ್ರಾರ್ಯಹಂತಿ ರಥೇನ ಗಚ್ಛಥಃ ರಿಹಂತಿ ಧೀತಿಭಿಃ ಗಚ್ಛಥ ಇತಿ ಗಚ್ಛಥಃ ಧೀತಿಭಿರಿತಿ ಧೀತಿಭಿಃ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋಸ್ತಿ ಸೋಮಿನೋಶ್ವಿನಾ ಧ್ರುವೇ ಗಂಧರ್ವಸ್ಯ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋ ಗೃಹಂ ಧ್ರುವೇ ಪದೇ ಗೃಹಂ ಸೋಮಿನೋಶ್ವಿನಾ ಪದೇ ಧ್ರುವೇ ಗಂಧರ್ವಸ್ಯ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋ ಗೃಹಂ ಧ್ರುವೇ ಪದೇ ಗೃಹಮಿತಿ ಗೃಹಂ ಪದ ಇತಿ ಪದೇ ಓಂ.
1: ಓಂ ನಮಃ ಶಿವಾಯ. You're listening to Shaivam.org Radios, 24/7 spiritual channels from Shaivam.org. Om Namah Shivaya.

ಆತ್ಮನಃ ದಿಶಶ್ಚ ಕರ್ಣೌ ರಸನಂ ಜಲೇಶಂ ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯಾತ್ಮನಃ

ಕ್ಷಪಯತಸ್ತುತಯೇ ನ ತತ್ತೇ ಯಸ್ತ್ವಂತಕಾಲ ಇದಮಾತ್ಮಕೃತಂ ಸ್ವನೇತ್ರವನ್ ಹಿ ಸ್ಫುಲಿಂಗಶಿಖಯಾ ಭಸಿತಂ ನ ವೇದ ಯೇತ್ವಾತ್ಮರಾಮಗುರುಭಿರ್ಹೃದಿ ಚಿಂತಿತಾಂಘ್ರಿ ದ್ವಂದ್ವಂ ಚರಂತಮುಮಯಾ ತಪಸಾಭಿತಪ್ತಂ ಕಥಂತ ಉಗ್ರಪುರುಷಂ ನಿರತಂ ಶ್ಮಶಾನೆ ತೇ ನೂನಮೂತಿಮವಿದಂಸ್ತವ ಹಾತಲಜ್ಜಾಃ ತತ್ತಸ್ಯ ತೇ ಸದಸತೋಃ ಪರತಃ ಪರಸ್ಯ ನಾಂಜಸ್ವರೂಪಗಮನೆ ಪ್ರಭವಂತಿ ಭೂಮ್ನಃ ಬ್ರಹ್ಮಾದಯಃ ಕಿಮುತ ಸಂಸ್ತವನೆ ವಯಂ ತೋ ತತ್ಸರ್ಗಸರ್ಗವಿಷಯಾ ಅಪಿ ಶಕ್ತಿಮಾತ್ರಂ ಏತತ್